ಅಸಿದ್ಧಿದಂ ಅಂಗಾರಕ ಶಿರೋ ರಕ್ಷೇತ್ ಮುಖಂ ವೈದರಣಿ ಸುಧಃ ಕರ್ಣೌ ರಕ್ತಾಂಬರ ಪಾತು ನೇತ್ರೇ ಮೇ ದತ್ತ ಲೋಚನ ನಾಸಿಕಾಂ ಮೇ ಶಕ್ತಿಧರ ಕಂಠಂ ಮೇ ಪಾತು ಭೌಮಕಃ ಭುಜೌ ತು ರಕ್ತ ಮಾಲೀ ಚ ಹಸ್ತ ಶೂಲಧರಸ್ತಥಾ ಚತುರ್ಭುಜೋ ಮೇ ಹೃದಯಂ ಭುಕ್ಷಿಂ ರೋಗಾಪಹಾರಕಃ ಕಟಿಂ ಮೇ ಭೂಮಿಜಃ ಪಾತು ಪಾದೌ ಭೌಮಃ ಸದಾ ಮಮ ಸರ್ವಾಣಿ ಯಾನಿ ಚಾಂಗಾನಿ ರಕ್ಷೇನ್ಮೇ ಮೇಷವಾಹನಃ ಯ ಇದಂ ಕವಚಂ ದಿವ್ಯಂ ಸರ್ವ ಶತ್ರು ವಿನಾಶನಂ ಭೂತ ಪ್ರೇತ ಪಿಶಾಚಾನಾಂ ನಾಶನಂ ಸರ್ವ ಸಿದ್ಧಿದಂ ಸರ್ವ ರೋಗಹರಂ ಚೈವ ಸರ್ವ ಸಂಪತ್ಪ್ರದಂ ಶುಭಂ ಮುಕ್ತಿ ಮುಕ್ತಿ ಪ್ರದಂ ನೃಣಾಂ ಸರ್ವ ಸೌಭಾಗ್ಯವರ್ಧನಂ ಋಣಬಂಧ ವಿಮೋಚಂ ಚ ಸತ್ಯಮೇವ ನ ಸಂಶಯಃ.

ಹರ ಹೀರ ಚಾರು ಕೀರ್ತಿ ತಂ ವಿರಾಜಿತಂ ದ್ವಾರಕಾ ವಿಹಾರಮಂ ಪೂಜಾರಿ ಸೂರ್ಯಲೋಚನಂ ಭೂರಿ ಮೇರು ಧೀರ ಮಾಡಿ ಕಾರಣಂ ಸುಸೇವ್ಯ ಗೋಪಾಲ ಬಾಲ ಚಾರ ಚೋರ ಬಾಲ ಕೃಷ್ಣಮಾಶ್ರಯೇ ಶೇಷ ಭೋಗ ಸಾಯಿನಂ ವಿಶೇಷ ಭೂಷಣೋಜ್ವಲಂ.